ಇಂದ್ರೇಣ ಚ ಮರುತ್ವತಾ ಚ ಮರುತ್ವತಾ ಮರುತ್ವತಾ ಚ ಮರುತ್ವತಾ ಮರುತ್ವತೇತಿ ಮರುತ್ವತಾ ಆದಿತ್ಯೇಭಿಶ್ಚ ಚಾದಿತ್ಯೇಭಿರಾದಿತ್ಯೇಭಿಶ್ಚ ರಾಜಭಿಃ ಚ ರಾಜಭೀರಾಜಭಿಶ್ಚ ಚ ರಾಜಭಿಃ ರಾಜಭಿರಿತಿ ರಾಜಭಿಃ ಓಂ ಉತತ್ಯಂತ್ಯಮುತೋತತ್ಯಂಚಮಸಂ ತ್ಯಂಚಮಸಂಚಮಸಂತ್ಯಂತ್ಯಂಚಮಸನ್ನವಂ ಚಮಸನ್ನವನ್ನವಂಚಮಸಂಚಮಸನ್ನವಂತ್ವಷ್ಟೂಃ ನವಂತ್ವಷ್ಟುಸ್ತ್ವಷ್ಟುರ್ನವನ್ನವಂತ್ವಷ್ಟುರ್ದೇವಸ್ಯ ತ್ವಷ್ಟುರ್ದೇವಸ್ಯ ದೇವಸ್ಯ ತ್ವಷ್ಟುಸ್ತ್ವಷ್ಟುರ್ದೇವಸ್ಯ ನಿಷ್ಕೃತಂ ದೇವಸ್ಯ ನಿಷ್ಕೃತಂ ನಿಹಕೃತಂ ದೇವಸ್ಯ ದೇವಸ್ಯ ನಿಷ್ಕೃತಂ ನಿಹಕೃತಮಿತಿ ನಿಹಕೃತಂ ಅಕರ್ತ ಚತುರಶ್ಚತುರೋ ಕರ್ತಾ ಕರ್ತ ಚತುರಃ ಪುನಃ ಚತುರಃ ಪುನಃ ಪುನಶ್ಚತುರಶ್ಚತುರಃ ಪುನಃ ಪುನರಿತಿ

ಪರುಹಯೆ ಹೇತಯೋರಿತ ತಯೋರಿದಿತ್ತಯೋಸ್ತಯೋರಿತ್ ಸ್ತೋಮಂ ಇತ್ ಸ್ತೋಮೌ ಸ್ತೋಮಮಿದಿತ್ ಸ್ತೋಮಮುಷ್ಮಸಿ ಸ್ತೋಮಮುಷ್ಮಸ್ಯುಷ್ಮಸಿ ಸ್ತೋಮೌ ಸ್ತೋಮಮುಷ್ಮಸಿ ಉಷ್ಮಸೀತ್ಯುಷ್ಮಸಿ ತಾಸೋಮೌ ಸೋಮಂತ ತಾಸೋಮೌ ಸೋಮಪಾತಮಾ ಸೋಮೌ ಸೋಮಪಾತಮಾ ಸೋಮಪಾತಮಾ ಸೋಮೌ ಸೋಮಪಾತಮಾ ಸೋಮಪಾತಮೇತಿ ಸೋಮಪಾತಮಾ ತಾ ಯಜ್ಞೇಷು ಯಜ್ಞೇಷು ತಾತಾ ಯಜ್ಞೇಷು ಪ್ರ ಯಜ್ಞೇಷು ಪ್ರಪ್ರ ಯಜ್ಞೇಷು ಯಜ್ಞೇಷು ಪ್ರಸಂಸತ ಪ್ರಸಂಸತ ಸಂಸತ.

ಇಂದ್ರಾಗ್ನಿ ಸದಸ್ಪತಿ ಸದಸ್ಪತಿ ಇಂದ್ರಾಗ್ನಿ ರಕ್ಷಾ ಸದಸ್ಪತಿ ಇತಿ ಸದಸ್ಪತಿ ಇಂದ್ರಾಗ್ನಿ ರಕ್ಷೋ ರಕ್ಷ ಇಂದ್ರಾಗ್ನಿ ಇಂದ್ರಾಗ್ನಿ ರಕ್ಷ ಉಬ್ಜತಂ ಇಂದ್ರಾಗ್ನಿ ಇತಿ ಇಂದ್ರಾಗ್ನಿ ರಕ್ಷ ಉಬ್ಜತಮುಬ್ಜತಂ ರಕ್ಷೋ ರಕ್ಷ ಉಬ್ಜತಂ ಉಬ್ಜತಮಿತ್ಯುಬ್ಜತಂ ಅಪ್ರಜಾಃ ಸಂತು ಸಂತ್ವಪ್ರಜಾ ಅಪ್ರಜಾಃ ಸಂತ್ವತ್ರಿಣಃ ಸಂತ್ವತ್ರಿಣೋ ತ್ರಿಣಃ ಸಂತು ಸಂತ್ವತ್ರಿಣಃ ಅತ್ರಿಣ ಇತ್ಯತ್ರಿಣಃ ತೇನ ಸತ್ಯೇನ ಸತ್ಯೇನ ತೇನ ತೇನ ಸತ್ಯೇನ ಜಾಗೃತಂ ಸತ್ಯೇನ ಜಾಗೃತಂ ಜಾಗೃತಂ ಸತ್ಯೇನ ಸತ್ಯೇನ ಜಾಗೃತಮಧಿ ಜಾಗೃತಮಧ್ಯಧಿ ಜಾಗೃತಂ ಜಾಗೃತಮಧಿ ಪ್ರಚೇತುನೇ